ಓಂ ಗಣಪತಯ ನಮೋ ನಮಃ. ಶ್ರೀ ಸಿದ್ಧಿ ವಿನಾಯಕ ನಮೋ ನಮಃ. ಅಷ್ಟ ವಿನಾಯಕ ನಮೋ ನಮಃ. ಗಣಪತಿ ಪಪ್ಪ ಮೋರ್ಯ. ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡ ಧೀಮಹೆ ತನ್ನೋ ದಂತಿ ಪ್ರಚೋದಯಾತ್. ಆಕಾಶವಾಣಿ ರೇಡಿಯೋ ಫೌಂಡ್ ಕೆ ಸುನ್ನೆ ವಾಲೋ ಮೇರೆ ಭಾಯೋ ದೋಸ್ತೋ, ಆಚೆ ಬೆಹತರ್ ಕುಚ್ ಭಿ ನಹಿ ಕ್ಯೂಂಕಿ ಕಲ್ ಕಭಿ ಆತಾ ನಹಿ ಔರ್ ಆಜ್ ಕಭಿ ಜಾತಾ ನಹಿ. ಕಹತೆ ಹೈ ಕಿ ರಿಶ್ತೋ ಕೋ ವಕ್ತ ದೇನಾ ಸೀಖೋ, ಪ್ಯಾರ್ ಭಿ ರಹೇಗಾ ಔರ್ ಸಾಥ್ ಭಿ ರಹೇಗಾ.